0: ಬಡಿ ಹೋಶಿಯಾರ್
1: ಮೇರೆ ಮನ್ ಕೆ ದ್ವಾರ ಯೇ ಘುಸತ ಜಾತ್ ಅಪ್ನೇ ಹಿ ಜಾಲ್ ಮೇ ಫಸತ ಜಾತ್ ಹಮ್ ಮರ್